ಎರಡು ವೇಳ ಊಳು ಮುಖ್ಯಲ್ಲು ಈ ಮುಸ್ಸ ನಾ ಎಡು ಇದ್ರೆ ಮಜೆ ಜಾಮೇ ಜಬೇ ಕನು ಕುಬುರಾ